0: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
2: Om Namah Shivaya. You are listening to Shaivam.org radio, the 24/7 spiritual channel from Shaivam.org. Om Namah Shivaya. You are listening to Shaivam.org radio, the 24/7 spiritual channel from Shaivam.org.
3: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Pugachora Nayanar Puranam, presented by Sri H.S. Thyagarajan. Thank you. Om Namah Shivaya.
4: Sri Gurubhyo Namaha. Ella Mahaniyarigaligu Namaskara. Munde Nanu Pugachora Nayanar Anuvara Charitrenu ಹೇಳೋದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪೊಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರನ್ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದನೆಲ್ಲ ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ, ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನ ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕಕ್ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರು ಅವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
0: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ದಿಸ್ ರೇಡಿಯೋ ಸರ್ವೀಸ್ ಹ್ಯಾಸ್ ಬೀನ್ ಮೂವ್ ಟು ಎ ನ್ಯೂ ಅಡ್ರೆಸ್ ಆ್ಯಂಡ್ ದಿ ಸರ್ವೀಸ್ ಅಟ್ ದಿಸ್ ಅಡ್ರೆಸ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಶಾರ್ಟ್ಲಿ. ದರ್ಫೋರ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.

ಕೋಶಾಯ ನಮಃ, ಪರಕಾರ್ಯೈಕ ಪಂಡಿತಾಯ ನಮಃ, ನಿಷ್ಕಂಟಕಾಯ ನಮಃ, ಕೃತಾನಂದಾಯ ನಮಃ, ನಿರ್ವ್ಯಾಜಾಯ ನಮಃ.

ಮಂಜಸಾಯ ನಮಃ, ಭೂಷಯಾಯ ನಮಃ, ಭೂತಿಕೃತೇ ನಮಃ, ಭೂತಯೇ ನಮಃ, ವಿಭೂತಯೇ ನಮಃ, ಭೂತಿವಾಹನಾಯ ನಮಃ, ಅಕಾಯಾಯ ನಮಃ, ಭೂತಕಾಯಸ್ಥಾಯ ನಮಃ.

ಓಂ ಅಥ ಚತುರ್ವಿಂಶೋಧ್ಯಾಯ ಭಸ್ಮಮಾಹಾತ್ಮ್ಯಂ ಸೂತ ಉವಾಚ ವಿವಿಧಂ ಭಸ್ಮ ಸಂಪ್ರೋಕ್ತಂ ಸರ್ವಮಂಗಲದಂ ಪರಂ ತತ್ಪ್ರಕಾರಮಹಂ ವಕ್ಷೇ ಸಾವಧಾನತಯಾ ಶೃಣು ಏಕಂ ಜ್ಞೇಯಂ ಮಹಾಭಸ್ಮ ದ್ವಿತೀಯಂ ಸ್ವಲ್ಪ ಸಮ್ಯಕಂ ಮಹಾಭಸ್ಮ ಇತಿ ಪ್ರೋಕ್ತಂ ಭಸ್ಮ ನಾನಾವಿಧಂ ಪರಂ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಸ್ರೌತಂ ಸ್ಮಾರ್ತಂ ಚ ಲೌಕಿಕಂ ಭಸ್ಮೈವ ಸ್ವಲ್ಪ ಸಂಯಂ ಹಿ ಬಹುಧಾ ಪರಿಕೀರ್ತಿತಂ ಸ್ರೌತಂ ಭಸ್ಮ ತಥಾ ಸ್ಮಾರ್ತಂ ದ್ವಿಜಾನಾಮೇವ ಕೀರ್ತಿತಂ ಅನ್ಯೇಷಾಮಪಿ ಸರ್ವೇಷಾಂ ಅಪರಂ ಭಸ್ಮ ಲೌಕಿಕಂ ಧಾರಣಂ ಮಂತ್ರತಃ ಪ್ರೋಕ್ತಂ ದ್ವಿಜಾನಾ ಮುನಿಪುಂಗವೈಃ ಕೇವಲಂ ಧಾರಣಂ ಜ್ಞೇಯಂ ಅನ್ಯೇಷಾಂ ಮಂತ್ರವರ್ಜಿತಂ ಆಗ್ನೇಯಮುಚ್ಯತೆ ಭಸ್ಮ ದಗ್ಧಂ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ ಅಗ್ನಿಹೋತ್ರೋದಿತಂ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭಿಃ ಅನ್ಯಯಜ್ಞೋದಿತಂ ವಾಪಿ ತ್ರಿಪುಂಡ್ರಸ್ಯ ಚ ಧಾರಣೇ ಅಗ್ನಿರಿತ್ಯಾದಿಭಿರ್ಮಂತ್ರೀ ಜಾಬಾಲೋಪನಿಷದ್ಗತೈಃ ಸಪ್ತಭಿರ್ಧೂಲನಂ ಕಾರ್ಯಂ ಭಸ್ಮನ ತಜಲೇನ ಚ ವರ್ಣಾನಾಮಾಶ್ರಮಾನಾಂ ಚ ಮಂತ್ರತೋ ಅಮಂತ್ರತೋಪಿ ಚ ತ್ರಿಪುಂಡ್ರೋಧೂಲನಂ ಭ್ರೋಕ್ತಂ ಜಾಬಾಲೈರ್ ಆಧರೇನ ಚ ಭಸ್ಮನೋ ಧೂಲನಂ ಚೈವ ಯಥಾತಿರ್ಯಕ್ ತ್ರಿಪುಂಡ್ರಕಂ ಪ್ರಮಾದಾದಪಿ ಮೋಕ್ಷಾತಿ ನ ತ್ಯಜೇತ್ ಇತಿ ವಿಶ್ರುತಿಃ ಶಿವೇನ ವಿಷ್ಣುನಾ ಚೈವ ತಥಾ ತಿರ್ಯಕ್ ತ್ರಿಪುಂಡ್ರಕಂ ಉಮಾದೇವೀ ಚ ಲಕ್ಷ್ಮೀಶ್ಚ ವಾಚಾತ್ಯಾಭಿಶ್ಚ ನಿತ್ಯಜಃ ಬ್ರಾಹ್ಮಣೇ ಕ್ಷತ್ರಿಯೈರ್ವೈಶ್ಯೈಃ ಶೂದ್ರೈರಪಿ ಚ ಸಂಕರೈಃ ಅಪಭ್ರಂಶೈಧೃತಂ ಭಸ್ಮ ತ್ರಿಪುಂಡ್ರೋಧೂಲನಾತ್ಮನಾ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಸಮಾಚಾರೋ ವರ್ಣಾಶ್ರಮಸಮನ್ವಿತಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ವಿನಿರ್ಮುಕ್ತಿಃ ಸಂಸಾರಾ ಜನ್ಮಕೋಟಿಭಿಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಶಿವಜ್ಞಾನಂ ಕಲ್ಪಕೋಟಿಶತೈರಪಿ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇ ಮಹಾಪಾದಕೈರ್ಯುಕ್ತ ಇತಿ ಶಾಸ್ತ್ರೀಯ ನಿರ್ಣಯ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ಆಚರಿತಂ ಸರ್ವಂ ವಿಪರೀತಫಲಾಯ ಹಿ ಮಹಾಪಾದಕಯುಕ್ತಾನಾಂ ಜಂತೂನಾಂ ಸರ್ವವಿದ್ವಿಷಾಂ ತ್ರಿಪುಂಡ್ರೋ ಧೂಲನದ್ವೇಷೀ ಜಾಯತೆ ಸುದೃಢಂ ಮುನೇ ಶಿವಾಗ್ನಿಕಾರ್ಯಂ ಹ್ಯಕೃತ್ವಾ ಕುರ್ಯಾತ್ರಿಯಾಯುಷಾತ್ಮವಿತ್ ಮುಚ್ಯತೆ ಸರ್ವಪಾಪೈಸ್ತು ಸ್ಪೃಷ್ಟೇನ ಭಸ್ಮನಾ ನರಃ ಸಿತೇನ ಭಸ್ಮನಾ ಕುರ್ಯಾತ್ ತ್ರಿಧಂಧ್ಯಂ ಯಸ್ತ್ರಿಪುಂಡ್ರಕಂ ಸರ್ವಪಾಪವಿರ್ಮುಕ್ತಃ ಶಿವೇನ ಸಹ ಮೋದತೆ ಸಿತೇನ ಭಸ್ಮನಾ ಕುರ್ಯಾಲ್ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾದಿಭೂತಾನಿ ಲೋಕಾನಾಪ್ತೋ ಮೃತೋ ಭವೇತ್ ಅಕೃತ್ವಾ ಭಸ್ಮನಾ ಸ್ನಾನಂ ನ ಜಪೇದ್ವೈ ಷಡಕ್ಷರಂ ತ್ರಿಪುಂಡ್ರಂ ಚ ರಚಿತ್ವಾದು ವಿಧಿನಾ ಭಸ್ಮನಾ ಜಪೇತ್ ಅದಯೋ ವಾಧಮೋ ವಾಪಿ ಸರ್ವಪಾಪಾನ್ವಿತೋಪಿ ವಾ ಉಷಃ ಪಾಪಾನ್ವಿತೋ ವಾಪಿ ಮೂರ್ಖೋ ವಾ ಪತಿತೋಪಿ ವಾ ಯಸ್ಮಿನ್ ದೇಶೇ ವಸೇ ನಿತ್ಯಂ ಭೂತಿಶಾಸನ ಸಂಯುಧಃ ಸರ್ವತೀರ್ಥೈಶ್ಚ ಕೃತಿಭಿಃ ಸಾನ್ನಿಧ್ಯಂ ಕ್ರಿಯತೆ ಸದಾ ತ್ರಿಪುಂಡ್ರ ಸಹಿತೋ ಜೀವಃ ಪೂಜ್ಯಃ ಸರ್ವೈ ಸುರಾಸುರೈ ಪಾಪಾನ್ವಿತೋಪಿ ಶುದ್ಧಾತ್ಮಾ ಕಿಂ ಪುನಃ ಶ್ರದ್ಧಯಾಯುಧಃ ಯಸ್ಮಿನ್ ದೇಶೇ ಶಿವಜ್ಞಾನೀ ಭೂತಿಶಾಸನ ಸಂಯುಧಃ ಗತೋ ಯದೃಚ್ಛಯಾದ್ಯಾಪಿ ತಸ್ಮಿಂ ತೀರ್ಥಾಃ ಸಮಾಗತಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚಡಕ್ಷರ ಬ್ರಹ್ಮನಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿವಿ ನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾಕೃತಂ ಯೇ ಭಸ್ಮಧಾರಿಣಂ ದೃಷ್ಟ್ವಾ ನರಃ ಕುರ್ವಂತಿ ತಾದನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರಃ ಪಂಚಾಕ್ಷರೇಣ ತು ಅನ್ಯಾಸಾಂ ವಿಧ ವಾ ಸ್ತ್ರೀನಾಂ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ಇಪಿನಸ್ಥ ವಿಧಿಸ್ಪೃದಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ಸದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಃ
ಶೂದ್ರಾಶ್ಚಾಪಿ ಚ ಸಂಕರಾಃ ಸ್ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯ ವನ್ಯಃ ಸನ್ಯಾಸೀ ವಾ ವ್ರತೀ ತಥಾ ನಾರ್ಯೋ ಭಸ್ಮ ತ್ರಿಪುಂಡ್ರಾಂಕಾ ಮುಕ್ತಾ ಏವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ವನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಭ್ಯಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವಿನೀ ವನೀಪದ್ಯತಿರ್ ವರ್ಣೀತಭಾ ಸಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಭ್ಯಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವನೀಪದಿರ್ಯತಿರ್ ವರ್ಣೀತಭಾ ಸಂಕರಃ ಏನೋಭಂ ನರಕಂ ಪ್ರಯಾತಿ ಸತದಾ ಗಾಯತ್ರಿ ಜಾಪೇನ ತದ್ ವರ್ಣಾನಾಂ ದ್ರಿಯತೇ ಸ್ತು ಮುಖ್ಯ ಪ್ರಣವ ಜಾಪೇನ ಮುಕ್ತಿರ್ಭವೇತ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವತೆ ಧಾರಯಂತೀ ಜಯೇ ಭಕ್ತ್ಯಾ ಧಾರಯಂತೀ ತಮೇವತೆ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೇ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟು ಕೀಟೋಪಮಾ ಜಾತಾ ಏವ ಭವಂತಿ ಪಾಪ ಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂದು ಶ್ರೀರುದ್ರ ಸೂಕ್ತ ಜಪತೋ ಮುಚ್ಚೇದ ತೇನಾಧೃತಃ ತತ್ ಸಂಭಾಷಣತೋ ಭವೇದ್ಧಿ ನರಕಂ ನಿಸ್ತಾರವಾನಾಚಿತಂ ಹೇ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೆ ನ ತಾಂತ್ರಿಕಸ್ತ್ವಧಿಕೃತೋ ನೋಢ್ವಪುಂಡ್ರಧರೋ ಮುನೆ ಸಂತಪ್ತ ಚಕ್ರಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತಃ ತತ್ರೇದೆ ಬಹವೋ ಲೋಕ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಕೈಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿ ಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂಧಿ ಬುದ್ಧಯಃ ತ್ರಿಭಿತ್ರಿಪುಂಡ್ರಮಲಕಾವಧಿ ಧಾರಣೀಯಂ ಭಸ್ಮದ್ವಿಜಾಧಿವಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈಃ ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋಥವಾ ಯತಿಃ ಬ್ರಹ್ಮಕ್ಷತ್ರ ಚ ವಿಚ್ಛೂದ್ರಾ ಸಧಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿ ಪಾದಕೈಃ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೆನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದಾ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮ ಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು ನಟೀಷು ಚ ರಜಸ್ವಲಾಸುಕನ್ಯಾಸು ವಿಧವಾಸು ಚ ಮೈಥುನಂ ಮಾಂಸಚರ್ಮರಸಾದೀನಾಂ ಲವಣಸ್ಯ ಚ ವಿಕ್ರಯಃ ವೈಶೂನ್ಯಂ ಕೂಟವಾದಶ್ಚ ಸಾಕ್ಷಿಮಿತ್ಯಾಭಿಲಾಷಿನಾಂ ಏವಮಾದೀನ್ಯ ಸಂಖ್ಯಾನಿ ಪಾಪಾನಿ ವಿವಿಧಾನಿ ಚ ಸದ್ಯ ಏವ ವಿನಶ್ಯಂತೆ ತ್ರಿಪುಂಡ್ರಸ್ಯ ಚ ಧಾರಣಾತ್ ಶಿವದ್ರವ್ಯಾಪಹರಣಂ ಶಿವನಿಂದಾಂ ಚ ಕುತ್ರಚಿತ್ ನಿಂದಾ ಚ ಶಿವಭಕ್ತಾನಾಂ ಪ್ರಾಯಶ್ಚಿತ್ತೇನ ಶುಧ್ಯತಿ ರುದ್ರಾಕ್ಷಮ್ಯಸ್ಯ ಗಾತ್ರೇಷು ಲಲಾಟೇತು ತ್ರಿಪುಂಡ್ರಕಂ ಸ ಚಾಂಡಾಲೋಪಿ ಸಂಪೂಜ್ಯೋ ವರ್ಣವರ್ಣೋತ್ತಮೋತ್ತಮಃ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾದ್ಯಾಃ ಸರಿತಶ್ಚ ಯಾಃ ಸ್ನಾತೋ ಭವತಿ ಸರ್ವತ್ರ ಲಲಾಟೇತು ತ್ರಿಪುಂಡ್ರಕಂ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರಃ ತಥಾನ್ಯೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ ಹೇತವಃ ಅನ್ಯೇ ಮಂತ್ರಾ ಚ ದೇವಾನಾಂ ಸರ್ವಸೌಖ್ಯಕರಾ ಮುನೇ ತೇ ಸರ್ವೇ ತಸ್ಯ ವಶ್ಯಾ ಸ್ಯುರ್ ಯೋ ಬಿಭರ್ತಿ ತ್ರಿಪುಂಡ್ರಕಂ ಸಹಸ್ರಂ ಪೂರ್ವ ಜಾತಾನಾಂ ಸಹಸ್ರಂ ಜನಯಿಷ್ಯತಾಂ ವಂಶಜಾನಾಂ ಜಾತೀನಾಂ ಉದ್ಧರೇತ್ ಯತ್ರಿಪುಂಡ್ರಕೃತ್ ಯಃ ಭುಕ್ತ್ವಾ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತಃ ಜೀವಿತಾನ್ ತೇ ಚ ಮರಣಂ ಸುಖೇನೈವ ಪ್ರಪದ್ಯತೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯ ವಪುಃ ಶಿವಂ ದಿವ್ಯಂ ವಿಮಾನಮಾರುಹ್ಯ ದಿವ್ಯ ತ್ರಿದಶ ಸೇವಿತಂ ವಿದ್ಯಾಧರಾನಾಂ ಸರ್ವೇಷಾಂ ಗಂಧರ್ವಾನಾಂ ಮಹೌಜತಾಂ ಇಂದ್ರಾದಿಲೋಕಪಾಲಾನಾಂ ಲೋಕೇಶು ಚ ಯಥಾಕ್ರಮಂ ಭುಕ್ತ್ವಾ ಭೋಗಾನ್ ವಿಪುಲಾನ್ ಪ್ರದೇಶಾನಾಂ ಪದೇಶು ಚ ಬ್ರಹ್ಮನಃ ಪದಮಾಸಾದ್ಯ ತತ್ರ ಕನ್ಯಾ ಚ ತಂ ರಮೇತ್ ತತ್ರ ಬ್ರಹ್ಮಾಯುಷೋಮಾನಂ ಭುಕ್ತ್ವಾ ಭೋಗಾನನೇಕಜಃ ವಿಷ್ಣುರ್ಲೋಕೇ ಲಭೇತ್ ಭೋಗಂ ಯಾವದ್ ಬ್ರಹ್ಮ ಶತಾನ್ಯದಃ ಯಾವದ್ ಬ್ರಹ್ಮ ಶತಾತ್ಯಯಃ
ಶಿವಲೋಕಂ ದತಃ ಪ್ರಾಪ್ಯ ಲಬ್ಧೇಷ್ಟಂ ಕಾಮಮಕ್ಷಯಂ ಶಿವಸಾಯುಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತಾಂ ಸರ್ವೋಪನಿಷದಾಂ ಸಾರಂ ಸಮಾಲೋಕ್ಯ ಮುಹುರ್ಮುಹುಃ ಇದಮೇವ ಹಿ ನಿರ್ನೀತಂ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಃ ಸೋನ್ಯಜಾತಕಃ ಪ್ರಯಾತಿ ನರಕೇ ಘೋರೇ ಯಾವತ್ ಬ್ರಹ್ಮಾ ಚ ಧರ್ಮುಕಃ ಶ್ರಾದ್ಧೇ ಯಜ್ಞೇ ಜಪೇ ಹೋಮೇ ವೈಶ್ವದೇವೇ ಸುರಾರ್ಚನೆ ಧೃತತ್ರಿಪುಂಡ್ರಃ ಪೂತಾತ್ಮ ಮೃತ್ಯುಂ ಜಯತಿ ಮಾನವಃ ಜಲಸ್ನಾನಂ ಮಲತ್ಯಾಗೇ ಭಸ್ಮಸ್ನಾನಂ ಸದಾ ಶುಚಿ ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನೇ ಪರಂಪದಂ ಸರ್ವತೀರ್ಥೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಭಸ್ಮಸ್ನಾನಕರೋ ನರಃ ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮರೂಪೀ ಶಿವ ಸಾಕ್ಷಾತ್ ಭಸ್ಮತ್ರೈಲೋಕ್ಯ ಪಾವನಂ ನ ತದೂನಂ ನ ತದ್ಧ್ಯಾನಂ ನ ತದ್ದಾನಂ ಜಪೋನಸ ತ್ರಿಪುಂಡ್ರೇಣ ವಿನಾಯೇನ ವಿಪ್ರೇಣ ಯದನುಷ್ಠಿತಂ ವಾನಪ್ರಸ್ಥಸ್ಯ ಕನ್ಯಾನಾಂ ದೀಕ್ಷಾದೀನ ನೃನಾಂ ತಥಾ ಮಧ್ಯಾಹ್ನ ಪ್ರಾಗ್ಜಲೈರ್ಯುಕ್ತಂ ಪರತೋ ಜಲವರ್ಜಿತಂ ಏವಂ ತ್ರಿಪುಂಡ್ರಂ ಯಕ್ಕುರ್ಯಾನ್ ನಿತ್ಯಂ ನಿಯತಮಾನದಃ ಶಿವಭಕ್ತಸ್ಯ ವಿಜ್ಞೇಯೋ ಭುಕ್ತಿಂ ಮುಕ್ತಿಂ ಚ ವಿಂದತಿ ಯತ್ಯಾಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಯಸ್ಯಾಂಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಏವಂ ತ್ರಿಪುಂಡ್ರಮಾಹಾತ್ಯಂ ಸಮಾಧಾಕಥಿತಂ ಮಯಾ ರಹಸ್ಯಂ ಸರ್ವಜಂತೂನಾಂ ಗೋಪನೀಯಮಿದಂ ತ್ವಯಾ ತಿಸ್ರೋ ರೇಖಾ ಭವಂತೇವ ಸ್ಥಾನೇಷು ಮುನಿಪುಂಗವಾಃ ಲಲಾಟಾದಿಷು ಸರ್ವೇಷು ಯಥೋಕ್ತೇಷು ಪುಧೈರ್ಮುನೇ ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವದಂತೋ ಭವೇದ್ ಭ್ರುವೋಃ ತಾವತ್ ಪ್ರಮಾಣಂ ಸಂಧಾರ್ಯಂ ಲಲಾಟೇ ಚ ತ್ರಿಪುಂಡ್ರಕಂ ಮಧ್ಯಮಾನಾಮಿಕಾಂಗುಳ್ಯಾ ಮಧ್ಯೇತು ಪ್ರತಿಲೋಮದಃ ಅಂಗುಷ್ಠೇನ ಕೃತಾ ರೇಖಾ ತ್ರಿಪುಂಡ್ರಾಖ್ಯಾಭಿಧೀಯತೆ ಮಧ್ಯೇಂಗುಲಿಭಿರ್ ಆದಾಯ ತಿತಿರ್ಭಿರ್ಭಸ್ಮಯತ್ತದಃ ತ್ರಿಪುಂಡ್ರಂ ಧಾರಯೇದ್ಭಕ್ತ್ಯಾ ಭಕ್ತಿ ಮುಕ್ತಿಪ್ರದಂ ಪರಂ ತಿಸೃನಾಂ ಅಭಿರೇಖಾನಾಂ ಪ್ರತ್ಯೇಕಂ ನವದೇವತಾಃ ಸರ್ವಗಾತ್ರೇಷು ಸರ್ವತ್ರಾಂಗೇಷು ತಾವಕ್ಷ್ಯೆ ಸಾವಧಾನತಯಾ ಸುನು ಅಕಾರೋ ಗಾಢಭಸ್ತ್ಯಾಗಿರ್ ಭೂರ್ಧರ್ಮಶ್ಚ ರಜೋ ಗುಣಃ ಋಗ್ವೇದಶ್ಚ ಕ್ರಿಯಾಶಕ್ತಿಃ ಪ್ರಾದಸ್ಸವರಮೇವ ಚ ಮಹಾದೇವಶ್ಚ ರೇಖಾಯಾಃ ಪ್ರಥಮಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲಃ ಶಿವದೀಕ್ಷಾಪರಾಯಣೈಃ ಉಕಾರೋ ದಕ್ಷಿಣಾಗ್ನಿಶ್ಚ ನಭಸ್ತತ್ವಂ ಯಜುಸ್ತಥಾ ಮಧ್ಯಂಧಿನಂ ಚ ಸವನಂ ಇಚ್ಛಾಶಕ್ತ್ಯಂತರಾತ್ಮಕೋ ಮಹೇಶ್ವರಶ್ಚ ರೇಖಾಯಾ ದ್ವಿತೀಯಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲ ಶಿವದೀಕ್ಷಾಪರಾಯಣೈಃ ನಕಾರಾ ಆಹವನೀಯೌ ಚ ಪರಮಾತ್ಮಾ ತಮೋ ದಿವೌ ಜ್ಞಾನಶಕ್ತಿ ಸಾಮವೇದ ತೃತೀಯಂ ಸವನಂ ತಥಾ ಶಿವಶ್ಚೈವ ಸ ರೇಖಾಯಾ ತೃತೀಯಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲ ಶಿವದೀಕ್ಷಾಪರಾಯಣೈಃ ಏವಂ ನಿತ್ಯಂ ನಮಸ್ಕೃತ್ಯ ಸದ್ಭಕ್ತ್ಯಾ ಸ್ಥಾನದೇವತಾಃ ತ್ರಿಪುಂಡ್ರಂ ಧಾರಯೇ ಶುದ್ಧೌ ಭುಕ್ತಿ ಮುಕ್ತಿಂ ಚ ವಿಂದತಿ ಇತ್ಯುಕ್ತಾ ಸ್ಥಾನದೇವಾಶ್ಚ ಸರ್ವಾಂಗೇಷು ಮುನೀಶ್ವರಃ ತೇಷಾಂ ಸಂಬಂಧಿನೋ ಭಕ್ತ್ಯಾ ಸ್ಥಾನಾನಿ ಶೃಣು ಸಾಂಪ್ರತಂ ದ್ವಾತ್ರಿಂಶ ಸ್ಥಾನಕೇ ವಾರ್ಧಷೋಡಶ ಸ್ಥಾನಕೇಪಿ ಚ ಅಷ್ಟಸ್ಥಾನೇ ತಥಾ ಚೈವ ಪಂಚಸ್ಥಾನೇಪಿ ತಾನ್ಯಸೇತ್ ಉತ್ತಮಾಂಗೇ ಲಲಾಟೇ ಚ ಕರ್ಣಯೋರ್ನೇತ್ರಯೋ ತಥಾ ನಾಸಾವಕ್ತ್ರಗಲೇಷ್ವೇಕಂ ಹಸ್ತಯೋರುಭಯೋಸ್ತದಃ ಕೂರ್ಪರೆ ಮಣಿಬಂಧೇ ಚ ಹೃದಯೇ ಪಾರ್ಶ್ವಯೋರ್ದ್ವಯೋಃ ನಾಭೌ ಮುಷ್ಕದ್ವಯೇ ಚೈವ ಮೂರ್ವೋರ್ಗುಲ್ಫೇ ಚ ಜಾನುನೀ ಜಂಘಾದ್ವಯೇ ಪದದ್ವಂದ್ವೇ ದ್ವಾತ್ರಿಂಶ ಸ್ಥಾನಮುತ್ತಮಂ ಅಗ್ನ್ಯಭೂವಾಯು ದಿಗ್ಧೇ ಚ ದಿಕ್ಪಾಲಾನ್ ವಸುಭಿಃ ಸಹ ಧರಾ ಧ್ರುವಶ್ಚ ಸೋಮಶ್ಚ ಆಪಶ್ಚೈವಾನಿಲೋನಳಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌ ಪ್ರಕೀರ್ತಿತಾಃ ಏತೇಷಾಂ ನಾಮ ಮಾತ್ರೇಣ ತ್ರಿಪುಂಡ್ರಂ ಧಾರಯೇದ್ಭುತಃ ಕುರ್ಯಾದ್ವಾ ಷೋಡಶ ಸ್ಥಾನೇ ತ್ರಿಪುಂಡ್ರಂ ತು ಸಮಾಹಿತಃ ಶೀರ್ಷಕೇ ಚ ಲಲಾಟೇ ಚ ಕಂಠೇ ಚಾಂಸದ್ವಯೇ ಭುಜೇ ಕೂರ್ಪರೆ ಮಣಿಬಂಧೇ ಚ ಹೃದಯೇ ನಾಭಿಕರ್ಷಕೇ ಪೃಷ್ಠೇ ಚೈವ ಪ್ರತಿಷ್ಠಾಯ ಯಜೇತ್ ತತ್ರಾಶ್ವಿ ದೈವತೆ ಶಿವಂ ಶಕ್ತಿಂ ತಥಾ ರುದ್ರಂ ಈಶಂ ನಾರದಮೇವ ಚ ವಾಮಾದಿರವ ಶಕ್ತಿಶ್ಚ ಏತಾ ಷೋಡಶ ದೇವತಾಃ ನಾಸತ್ಯೋ ದಸ್ರಕಶ್ಚೈವ ಅಶ್ವಿನೌ ದ್ವೌ ಪ್ರಕೀರ್ತಿತೌ ಅಥವಾ ಮೂರ್ಧ್ನೀಕೇಚೇ ಚ ಕರ್ಣಯೋರ್ವದನೆ ತಥಾ ಬಾಹುದ್ವಯೇ ಚ ಹೃದಯೇ ನಾಭ್ಯಾಂ ಊರ್ಯುಗೇ ತಥಾ ಜಾನುದ್ವಯೇ ಚ ಪದಯೋಃ ಪೃಷ್ಠಭಾಗೇ ಚ ಷೋಡಶ ಶಿವಶ್ಚಂದ್ರಶ್ಚ ರುದ್ರಕ್ಕೋ ವಿಘ್ನೇಶೋ ವಿಷ್ಣುರೇವ ವಾ ಶ್ರೀಶ್ಚೈವ ಹೃದಯೇ ಶಂಭುಸ್ತಥಾ ನಾಭೌ ಪ್ರಜಾಪತಿಃ ನಾಗಶ್ಚ ನಾಗಕನ್ಯಾ ಚ ಉಭಯೋರ್ ಋಷಿಕನ್ಯಕಾಃ ಪಾದಯೋಶ್ಚ ಸಮುದ್ರಾಶ್ಚ ತೀರ್ಥಾಃ ಪೃಷ್ಠೇ ವಿಶಾಲದಃ ಇತ್ಯೇವಂ ಷೋಡಶಸ್ಥಾನಂ ಅಷ್ಟಸ್ಥಾನಮಥೋಚ್ಯತೆ ಗುಹ್ಯಸ್ಥಾನಂ ಲಲಾಟಶ್ಚ
कर्णद्वयमनुत्तमम् हंसयुग्मम् च हृदयम् नाभिरित्येवमष्टकम् ब्रह्माचर्षयः सप्त देवता च प्रकीर्तिताः इत्येवम् तु समुद्दिष्टम् भस्मविद्भिर्मुनीश्वराः अथवा मस्तकम् बाहु हृदयम् नाभिरेव च पञ्चस्थानान्यसू अमून्याहुर्धारणे भस्मवद्विज्जनाः यथासम्भवनम् कुर्यात् देशकालाद्यपेक्षया उद्धुरणेऽपि शक्तश्चेत् त्रिपुण्ड्रादीनि कारयेत्।

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Pugachora Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: ஸ்ரீ குருப்போ நம. எல்ல மகனியர்களிகூ நமஸ்கார. முந்தே நானு புகழ்சோழநாயனார் அன்னோர சரித்திரன்னு ஹேளோதக்கே இஷ்டப்படுத்தேனே. சுந்தரமூர்த்தி நாயனார் அவரு இவர பக்கே ஹீகே விவரணை கொடுத்தாரு. பொழிகருவூர் துஞ்சிய புகழ்சோழர் கடியேன் அந்த ஹேட்டாரே. ಅಂದರೆ ಇವರು ಕರೂರ್ ಅನ್ನೋ ಊರಿನಲ್ಲಿದ್ದವರು ರಾಜರು. ಅವರಿಗೆ ನಾನು ಪುಗಳ್ಚೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್ ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರನ್ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನೂ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಇರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ? ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನೋ, ಪ್ರಾಯಶ್ಚಿತ್ತವೇನೋ, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
3: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ @shaivam@shaivam.org. ದಿಸ್ ರೇಡಿಯೋ ಸರ್ವೀಸ್ ಹ್ಯಾಸ್ ಬೀನ್ ಮೂವ್ ಟು ಎ ನ್ಯೂ ಅಡ್ರೆಸ್ ಆ್ಯಂಡ್ ದಿ ಸರ್ವೀಸ್ ಅಟ್ ದಿಸ್ ಅಡ್ರೆಸ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಶಾರ್ಟ್ಲಿ. ದರ್ಫೋರ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ @shaivam@shaivam.org. ಥ್ಯಾಂಕ್ ಯು. ಓಂ ನಮಃ ಶಿವಾಯ. Upon hearing this announcement, please contact us immediately @shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately @shaivam@shaivam.org. Thank you. Om Namah Shivaya.

0: ಓಂ ಅಥ ಚತುರ್ವಿಂಶೋಧ್ಯಾಯ ಭಸ್ಮಮಾಹಾತ್ಮ್ಯಂ ಸೂತ ಉವಾಚ ವಿವಿಧಂ ಭಸ್ಮ ಸಂಪ್ರೋಕ್ತಂ ಸರ್ವಮಂಗಲದಂ ಪರಂ ತತ್ಪ್ರಕಾರಮಹಂ ವಕ್ಷೇ ಸಾವಧಾನತಯಾ ಶೃಣು ಏಕಂ ಜ್ಞೇಯಂ ಮಹಾಭಸ್ಮ ದ್ವಿತೀಯಂ ಸ್ವಲ್ಪ ಸಮ್ಯಕಂ ಮಹಾಭಸ್ಮ ಇತಿ ಪ್ರೋಕ್ತಂ ಭಸ್ಮ ನಾನಾವಿಧಂ ಪರಂ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ ಭಸ್ಮೈವ ಸ್ವಲ್ಪ ಸಂಯಂ ಹಿ ಬಹುಧಾ ಪರಿಕೀರ್ತಿತಂ ಶ್ರೌತಂ ಭಸ್ಮ ತಥಾ ಸ್ಮಾರ್ತಂ ದ್ವಿಜಾನಾಮೇವ ಕೀರ್ತಿತಂ ಅನ್ಯೇಷಾಮಪಿ ಸರ್ವೇಷಾಂ ಅಪರಂ ಭಸ್ಮ ಲೌಕಿಕಂ ಧಾರಣಂ ಮಂತ್ರತಃ ಪ್ರೋಕ್ತಂ ದ್ವಿಜಾನಾ ಮುನಿಪುಂಗವೈಃ ಕೇವಲಂ ಧಾರಣಂ ಜ್ಞೇಯಂ ಅನ್ಯೇಷಾಂ ಮಂತ್ರವರ್ಜಿತಂ ಆಗ್ನೇಯಮುಚ್ಯತೆ ಭಸ್ಮ ದಗ್ಧಂ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ ಅಗ್ನಿಹೋತ್ರೋದಿತಂ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭಿಃ ಅನ್ಯಯಜ್ಞೋದಿತಂ ವಾಪಿ ತ್ರಿಪುಂಡ್ರಸ್ಯ ಚ ಧಾರಣೆ ಅಗ್ನಿರಿತ್ಯಾದಿಭಿರ್ಮಂತ್ರಿ ಜಾಬಾಲೋಪನಿಷದ್ಗತೈಃ ಸಪ್ತಭಿರ್ಧೂಲನಂ ಕಾರ್ಯಂ ಭಸ್ಮನ ತ ಜಲೇನ ಚ ವರ್ಣಾನಾಮಾಶ್ರಮಾನಾಂ ಚ ಮಂತ್ರತೋ ಅಮಂತ್ರತೋಪಿ ಚ ತ್ರಿಪುಂಡ್ರೋದ್ಧೂಲನಂ ಪ್ರೋಕ್ತಂ ಜಾಬಾಲೈರ್ ಆಧರೇನ ಚ ಭಸ್ಮನೋದ್ಧೂಲನಂ ಚೈವ ಯಥಾ ತಿರ್ಯಕ್ ತ್ರಿಪುಂಡ್ರಕಂ ಪ್ರಮಾದಾದಪಿ ಮೋಕ್ಷಾತಿ ನ ತ್ಯಜೇತ್ ಇತಿ ವಿಶ್ರುತಿಃ ಶಿವೇನ ವಿಷ್ಣುನಾ ಚೈವ ತಥಾ ತಿರ್ಯಕ್ ತ್ರಿಪುಂಡ್ರಕಂ ಉಮಾದೇವೀ ಚ ಲಕ್ಷ್ಮೀಶ್ಚ ವಾಚಾತ್ಯಾಭಿಶ್ಚ ನಿತ್ಯಜಃ ಬ್ರಾಹ್ಮಣೇ ಕ್ಷತ್ರಿಯೈರ್ವೈಶ್ಯೈಃ ಶೂದ್ರೈರಪಿ ಚ ಸಂಕರೈಃ ಅಪಭ್ರಂಶೈಧೃತಂ ಭಸ್ಮ ತ್ರಿಪುಂಡ್ರೋಧೂಲನಾತ್ಮನಾಂ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಸಮಾಚಾರೋ ವರ್ಣಾಶ್ರಮ ಸಮನ್ವಿತಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ವಿನಿರ್ಮುಕ್ತಿಃ ಸಂಸಾರಾ ಜನ್ಮಕೋಟಿಭಿಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಶಿವಜ್ಞಾನಂ ಕಲ್ಪಕೋಟಿಶತೈರಪಿ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇ ಮಹಾಪಾದಕೈರ್ಯುಕ್ತ ಇತಿ ಶಾಸ್ತ್ರೀಯ ನಿರ್ಣಯ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ಆಚರಿತಂ ಸರ್ವಂ ವಿಪರೀತ ಫಲಾಯ ಹಿ ಮಹಾಪಾದಕಯುಕ್ತಾನಾಂ ಜಂತೂನಾಂ ಸರ್ವವಿದ್ವಿಷಾಂ ತ್ರಿಪುಂಡ್ರೋ ಧೂಲನ ದ್ವೇಷಿ ಜಾಯತೆ ಸುದೃಢಂ ಮುನೇ ಶಿವಾಗ್ನಿಕಾರ್ಯಂ ಹ್ಯಕೃತ್ವಾ ಕುರ್ಯಾತ್ರಿಯಾಯುಷಾತ್ಮವಿತ್ ಮುಚ್ಯತೆ ಸರ್ವಪಾಪೈಸ್ತು ಸ್ಪೃಷ್ಟೇನ ಭಸ್ಮನಾ ನರಃ ಸಿತೇನ ಭಸ್ಮನಾ ಕುರ್ಯಾತ್ ತ್ರಿಧಂಧ್ಯಂ ಯತ್ರಿಪುಂಡ್ರಕಂ ಸರ್ವಪಾಪವಿರ್ಮುಕ್ತಃ ಶಿವೇನ ಸಹ ಮೋದತೆ ಸಿತೇನ ಭಸ್ಮನಾ ಕುರ್ಯಾಲ್ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾದಿಭೂತಾನ್ ಹಿ ಲೋಕಾನಾಪ್ತೋ ಮೃತೋ ಭವೇತ್ ಅಕೃತ್ವಾ ಭಸ್ಮನಾ ಸ್ನಾನಂ ನ ಜಪೇದ್ವೈ ಷಡಕ್ಷರಂ ತ್ರಿಪುಂಡ್ರಂ ಚ ರಚಿತ್ವಾದು ವಿಧಿನಾ ಭಸ್ಮನಾ ಜಪೇತ್ ಅದಯೋ ವಾಧಮೋ ವಾಪಿ ಸರ್ವಪಾಪಾನ್ವಿತೋಪಿ ವಾ ಉಷಃ ಪಾಪಾನ್ವಿತೋ ವಾಪಿ ಮೂರ್ಖೋ ವಾ ಪತಿತೋಪಿ ವಾ ಯಸ್ಮಿನ್ ದೇಶೇ ವಸೇ ನಿತ್ಯಂ ಭೂತಿಶಾಸನ ಸಂಯುಧಃ ಸರ್ವತೀರ್ಥೈಶ್ಚ ಕೃತಿಭಿಃ ಸಾನ್ನಿಧ್ಯಂ ಕ್ರಿಯತೆ ಸದಾ ತ್ರಿಪುಂಡ್ರ ಸಹಿತೋ ಜೀವಃ ಪೂಜ್ಯ ಸರ್ವೈ ಸುರಾಸುರೈ ಪಾಪಾನ್ವಿತೋಪಿ ಶುದ್ಧಾತ್ಮ ಕಿಂ ಪುನಃ ಶ್ರದ್ಧಯಾ ಯುಧಃ ಯಸ್ಮಿನ್ ದೇಶೇ ಶಿವಜ್ಞಾನಿ ಭೂತಿಶಾಸನ ಸಂಯುಧಃ ಗತೋ ಯದೃಚ್ಛಯಾದ್ಯಾಪಿ ತಸ್ಮಿಂ ಸ್ತೀರ್ಥಾಃ ಸಮಾಗತಾಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನಂ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚಡಕ್ಷರಃ ಬ್ರಹ್ಮಣಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿವಿ ನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾ ಕೃತಂ ಯೇ ಭಸ್ಮಧಾರಿಣಂ ದೃಷ್ಟ್ವಾ ನರಾ ಕುರ್ವಂತಿ ತಾಡನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರ ಪಂಚಾಕ್ಷರೇಣ ತು ಅನ್ಯಾಸಾಂ ವಿಧವಾ ಸ್ತ್ರೀನಾಂ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ಇತಿ ನಷ್ಟ ವಿಧಿಸ್ಮೃತಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ಸದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣಾ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾಶ್ಚಾಪಿ ಚ ಶಂಕರಾಃ ಸ್ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯ ವನ್ಯಃ ಸನ್ಯಾಸೀ ವಾ ವ್ರತೀ ತಥಾ ನಾರ್ಯೋ ಭಸ್ಮ ತ್ರಿಪುಂಡ್ರಾಂಗಾ ಮುಕ್ತಾಯೇವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ಮನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇತ್ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವಿನೀ ವನೀಪದಿಯತಿರ್ ವರ್ಣೀ ತಥಾ ಸಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಪಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವನೀಪದಿಯತಿರ್ ವರ್ಣೀ ತಥಾ ಸಂಕರಃ ಏನೋಭಂ ನರಕಂ ಪ್ರಯಾತಿ ಸತದ ಗಾಯತ್ರಿ ಜಾಪೇನ ಸದ್ ವರ್ಣಾನಾಂ ದ್ವಯತೇಸ್ತು ಮುಖ್ಯ ಪ್ರಣವ ಜಾಪೇನ ಮುಕ್ತಿರ್ಭವೇದ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವದೇ ಧಾರಯಂತಿ ಜಯೇ ಭಕ್ತ್ಯಾ ಧಾರಯಂತಿ ತಮೇವದೇ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೆ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟು ಕೀಟೋಪಮಾ ಜಾತಾಯೇವ ಭವಂತಿ ಪಾಪಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂತು ಶ್ರೀರುದ್ರಸೂಕ್ತ ಜಪತೋ ಮುಚ್ಚೇದ ತೇನಾಧೃತಃ ತತ್ ಸಂಭಾಷಣತೋ ಭವೇಭಿನರಕಂ ನಿಸ್ತಾರವಾನಾಚಿತಂ ಹೇ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೇ ನ ತಾಂತ್ರಿಕಸ್ವಧಿಕೃತೋ ನೋಢಪುಂಡ್ರಧರೋ ಮುನೇ ಸಂತಪ್ತ ಚಕ್ರಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತಃ ತತ್ರೇತೇ ಬಹವೋ ಲೋಕಾ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಕೈಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂಧಿ ಉದ್ಭಯಃ ತ್ರಿಭಿತ್ರಿಪುಂಡ್ರಮಲಕಾವಧಿಧಾರಣೀಯಂ ಭಸ್ಮದ್ವಿಜಾಧಿವಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈಃ ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋಥವಾ ಯತಿಃ ಬ್ರಹ್ಮಕ್ಷತ್ರ ಚ ವಿಚ್ಛೂದ್ರಾ ತಥಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿ ಪಾದಕೈಃ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೇನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯ ಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು ನಟೀಷು ಚ ರಜಸ್ವಲಾ ಸುಕನ್ಯಾಸು ವಿಧವಾಸು ಚ ಮೈಥುನಂ ಮಾಂಸಚರ್ಮರಸಾದೀನಾಂ ಲವಣಸ್ಯ ಚ ವಿಕ್ರಯ ಪೈಶೂನ್ಯಂ ಕೂಟವಾದಶ್ಚ ಸಾಕ್ಷಿಮಿತ್ಯಾಭಿಲಾಷಿನಾಂ ಏವಮಾದೀನ್ಯ ಸಂಖ್ಯಾನಿ ಪಾಪಾನಿ ವಿವಿಧಾನಿ ಚ ಸದ್ಯ ಏವ ವಿನಶ್ಯಂತೆ ತ್ರಿಪುಂಡ್ರಸ್ಯ ಚ ಧಾರಣಾದ್ ಶಿವದ್ರವ್ಯಾಪಹರಣಂ ಶಿವನಿಂದಾಂ ಚ ಕುತ್ರಚಿತ್ ನಿಂದಾ ಚ ವಿಭಕ್ತಾನಾಂ ಪ್ರಾಯಶ್ಚಿತ್ತೇನಂ ಶುದ್ಧ್ಯತಿ ರುದ್ರಾಕ್ಷಮ್ಯಸ್ಯ ಗಾತ್ರೇಷು ಲಲಾಟೇತು ತ್ರಿಪುಂಡ್ರಕಂ ಸ ಚಾಂಡಾಲೋಪಿ ಸಂಪೂಜ್ಯೋ ವರ್ಣವರ್ಣೋತ್ತಮೋತ್ತಮಃ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾದ್ಯಾಃ ಸರಿತಶ್ಚಯಾಃ ಸ್ನಾತೋ ಭವತಿ ಸರ್ವತ್ರ ಲಲಾಟೇತು ತ್ರಿಪುಂಡ್ರಕಂ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರಃ ತಥಾನ್ಯೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ ಹೇತವಃ ಅನ್ಯೇ ಮಂತ್ರಾ ಚ ದೇವಾನಾಂ ಸರ್ವಸೌಖ್ಯಕರಾ ಮುನೇ ತೇ ಸರ್ವೇ ತಸ್ಯ ವಶ್ಯಾ ಸ್ಯುರ್ ಯೋ ಬಿಭರ್ತಿ ತ್ರಿಪುಂಡ್ರಕಂ ಸಹಸ್ರಂ ಪೂರ್ವಜಾತಾನಾಂ ಸಹಸ್ರಂ ಜನಯಿಷ್ಯತಾಂ ವಂಶಜಾನಾಂ ಜಾತೀನಾಂ ಉದ್ಧರೇತ್ ಯತ್ರಿಪುಂಡ್ರಕೃತ್ ಯಹ ಭುಕ್ತ್ವಾ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತಃ ಜೀವಿತಾನ್ ತೇ ಚ ಮರಣಂ ಸುಖೇನೈವ ಪ್ರಪದ್ಯತೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯ ವಪುಃ ಶಿವಂ ದಿವ್ಯಂ ವಿಮಾನಮಾರುಹ್ಯ ದಿವ್ಯ ತ್ರಿದಶ ಸೇವಿತಂ ವಿದ್ಯಾಧರಾನಾಂ ಸರ್ವೇಷಾಂ ಗಂಧರ್ವಾನಾಂ ಅಹೋಜತಾಂ ಇಂದ್ರಾದಿಲೋಕಪಾಲಾನಾಂ ಲೋಕೇಶು ಚ ಯಥಾಕ್ರಮಂ ಭುಕ್ತ್ವಾ ಭೋಗಾಂ ಚ ವಿಪುಲಾನ್ ಪ್ರದೇಶಾನಾಂ ಪದೇಶು ಚ ಬ್ರಹ್ಮನಃ ಪದಮಾಸಾದ್ಯ ತತ್ರ ಕನ್ಯಾ ಚ ತಂ ರಮೇತ್ ತತ್ರ ಬ್ರಹ್ಮಾಯುಷೋ ಮಾನಂ ಭುಕ್ತ್ವಾ ಭೋಗಾನ್ ಅನೇಕಜಃ ವಿಷ್ಣುರ್ಲೋಕೇ ಲಭೇದ್ ಭೋಗಂ ಯಾವದ್ ಬ್ರಹ್ಮ ಚ ತಾನ್ಯದಃ ಯಾವದ್ ಬ್ರಹ್ಮ ಶತಾತ್ಯಯಃ ಶಿವಲೋಕಂ ತತಃ ಪ್ರಾಪ್ಯ ಲಬ್ಧೇಷ್ಟಂ ಕಾಮಮಕ್ಷಯಂ ಶಿವಸಾಯುಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತಾಂ ಸರ್ವೋಪನಿಷದಾಂ ಸಾರಂ ಸಮಾಲೋಕ್ಯ ಮುಹುರ್ಮುಹುಃ ಇದಮೇವ ಹಿ ನಿರ್ನೀತಂ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಃ ಸೋನ್ಯಜಾತಕಃ ಪ್ರಯಾತಿ ನರಕೇ ಘೋರೇ ಯಾವದ್ಬ್ರಹ್ಮಾ ಚ ಧರ್ಮುಕಃ ಶ್ರಾದ್ಧೇ ಯಜ್ಞೇ ಜಪೇ ಹೋಮೇ ವೈಶ್ವದೇವೇ ಸುರಾರ್ಚನೇ ಧೃತತ್ರಿಪುಂಡ್ರಃ ಪೂತಾತ್ಮಾ ಮೃತ್ಯುಂ ಜಯತಿ ಮಾನವಃ ಜಲಸ್ನಾನಂ ಮಲತ್ಯಾಗೇ ಭಸ್ಮಸ್ನಾನಂ ಸದಾಶುಚಿ ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನೇ ಪರಂಪದಂ ಸರ್ವತೀರ್ಥೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಭಸ್ಮಸ್ನಾನಕರೋ ನರಃ ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮರೂಪೀ ಶಿವಃ ಸಾಕ್ಷಾತ್ ಭಸ್ಮತ್ರೈಲೋಕ್ಯ ಪಾವನಂ ನ ತದೂನಂ ನ ತದ್ಧ್ಯಾನಂ ನ ತದ್ದಾನಂ ಜಪೋ ನಸಃ ತ್ರಿಪುಂಡ್ರೇಣ ವಿನಾಯೇನ ವಿಪ್ರೇಣ ಯದನುಷ್ಠಿತಂ ವಾನಪ್ರಸ್ಥಸ್ಯ ಕನ್ಯಾನಾಂ ದೀಕ್ಷಾದೀನ ನೃನಾಂ ತಥಾ ಮಧ್ಯಾಹ್ನ ಪ್ರಾಗ್ಜಲೈರ್ಯುಕ್ತಂ ಪರತೋ ಜಲವರ್ಜಿತಂ ಏವಂ ತ್ರಿಪುಂಡ್ರಂ ಯಕ್ಕುರ್ಯಾನ್ ನಿತ್ಯಂ ನಿಯತಮಾನದಃ ಶಿವಭಕ್ತಸ್ಯ ವಿಜ್ಞೇಯೋ ಭುಕ್ತಿಂ ಮುಕ್ತಿಂ ಚ ವಿಂದತಿ ಯತ್ಯಾಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಯಸ್ಯಾಂಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಏವಂ ತ್ರಿಪುಂಡ್ರಮಾಹಾತ್ಯಂ ಸಮಾಧಾಕಥಿತಂ ಮಯಾ ರಹಸ್ಯಂ ಸರ್ವಜಂತೂನಾಂ ಗೋಪನೀಯಮಿದಂ ತ್ವಯಾ ತಿಸ್ರೋ ರೇಖಾ ಭವಂತೇವ ಸ್ಥಾನೇಷು ಮುನಿಪುಂಗವಾಃ ಲಲಾಟಾದಿಷು ಸರ್ವೇಷು ಯಥೋಕ್ತೇಷು ಪುಧೈರ್ಮುನೆ ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವದಂತೋ ಭವೇದ್ ಭ್ರುವೋಃ ತಾವತ್ ಪ್ರಮಾಣಂ ಸಂಧಾರ್ಯಂ ಲಲಾಟೇ ಚ ತ್ರಿಪುಂಡ್ರಕಂ ಮಧ್ಯಮಾನಾಮಿಕಾಂಗುಳ್ಯ ಮಧ್ಯೇತು ಪ್ರತಿಲೋಮತಃ ಅಂಗುಷ್ಠೇನ ಕೃತಾ ರೇಖಾ ತ್ರಿಪುಂಡ್ರಾಖ್ಯಾಭಿಧೀಯತೆ ಮಧ್ಯೇಂಗುಲಿಭಿರ್ ಆದಾಯ ತಿತಿರ್ಭಿರ್ಭಸ್ಮಯತ್ತದಃ ತ್ರಿಪುಂಡ್ರಂ ಧಾರಯೇದ್ಭಕ್ತ್ಯ ಭುಕ್ತಿ ಮುಕ್ತಿಪ್ರದಂ ಪರಂ ತಿಸೃನಾಂ ಅಪಿ ರೇಖಾನಾಂ ಪ್ರತ್ಯೇಕಂ ನವದೇವತಾಃ ಸರ್ವಗಾತ್ರೇಷು ಸರ್ವತ್ರಾಂಗೇಷು ತಾವಕ್ಷ್ಯೇ ಸಾವಧಾನತಯಾ ಶೃಣು ಅಕಾರೋ ಗಾರ್ಹಪಸ್ಯಾಗಿರ್ ಭೂರ್ಧರ್ಮಶ್ಚ ರಜೋ ಗುಣಃ ಋಗ್ವೇದಶ್ಚ ಕ್ರಿಯಾಶಕ್ತಿಃ ಪ್ರಾದಸ್ಸವರಮೇವ ಚ ಮಹಾದೇವಶ್ಚ ರೇಖಾಯಾಃ ಪ್ರಥಮಾಯಾಶ್ಚ ದೇವತಾ ವಿಜ್ಞೇಯಾಮುನಿ ಶಾರ್ದೂಲಃ ಶಿವದೀಕ್ಷಾಪರಾಯಣೈಃ ಉಕಾರೋ ದಕ್ಷಿಣಾಗ್ನಿಶ್ಚ ನಭಸ್ತತ್ವಂ ಯಜುಸ್ತಥಾ ಮಧ್ಯಂಭಿರಂ ಚ ಸವನಂ ಇಚ್ಛಾಶಕ್ತ್ಯಂತರಾತ್ಮಕೋ ಮಹೇಶ್ವರಶ್ಚ ರೇಖಾಯಾ ದ್ವಿತೀಯಾಯಾಶ್ಚ ದೇವತಾ ವಿಜ್ಞೇಯಾಮುನಿ ಶಾರ್ದೂಲ ಶಿವದೀಕ್ಷಾಪರಾಯಣೈಃ ನಕಾರಾ ಆಹವನೀಯೌ ಚ ಪರಮಾತ್ಮಾ ತಮೋ ದಿವೌ ಜ್ಞಾನಶಕ್ತಿ ಸಾಮವೇದ ತೃತೀಯಂ ಸವನಂ ತಥಾ ಶಿವಶ್ಚೈವ ಸ ರೇಖಾಯಾ ತೃತೀಯಾಯಾಶ್ಚ ದೇವತಾ ವಿಜ್ಞೇಯಾಮುನಿ ಶಾರ್ದೂಲ ಶಿವದೀಕ್ಷಾಪರಾಯಣೈಃ ಏವಂ ನಿತ್ಯಂ ನಮಸ್ಕೃತ್ಯ ಸದ್ಭಕ್ತ್ಯಾ ಸ್ಥಾನದೇವತಾಃ ತ್ರಿಪುಂಡ್ರಂ ಧಾರಯೇ ಶುದ್ಧೌ ಭುಕ್ತಿ ಮುಕ್ತಿಂ ಚ ವಿಂದತಿ ಇತ್ಯುಕ್ತಾ ಸ್ಥಾನದೇವಾಶ್ಚ ಸರ್ವಾಂಗೇಷು ಮುನೀಶ್ವರಃ ತೇಷಾಂ ಸಂಬಂಧಿನೋ ಭಕ್ತ್ಯಾ ಸ್ಥಾನಾನಿ ಶೃಣು ಸಾಂಪ್ರತಂ ದ್ವಾತ್ರಿಂಶ ಸ್ಥಾನಕೇ ವಾರ್ಧಷೋಡಶ ಸ್ಥಾನಕೇಪಿ ಚ ಅಷ್ಟಸ್ಥಾನೇ ತಥಾ ಚೈವ ಪಂಚಸ್ಥಾನೇಪಿ ತಾನ್ಯಸೇತ್ ಉತ್ತಮಾಂಗಿ ಲಲಾಟೇ ಚ ಕರ್ಣಯೋರ್ನೇತ್ರಯೋ ತಥಾ ನಾಸಾವಕ್ತ್ರಗಲೇಷ್ವೇಕಂ ಹಸ್ತಯೋರುಭಯೋಸ್ತದಃ ಕೂರ್ಪರೆ ಮಣಿಬಂಧೇ ಚ ಹೃದಯೇ ಪಾರ್ಶ್ವಯೋರ್ದ್ವಯೋಃ ನಾಭೌ ಮುಷ್ಕದ್ವಯೇ ಚೈವ ಮೂರ್ವೋರ್ಗುಲ್ಫೇ ಚ ಜಾನುನೀ ಜಂಘಾದ್ವಯೇ ಪದದ್ವಂದ್ವೇ ದ್ವಾತ್ರಿಂಶತ್ ಸ್ಥಾನಮುತ್ತಮಂ ಅಗ್ನ್ಯಭೂವಾಯು ದಿಗ್ಧೇ ಚ ದಿಕ್ಪಾಲಾನ್ ವಸುಭಿಃ ಸಹ ಧರಾ ಧ್ರುವಶ್ಚ ಸೋಮಶ್ಚ ಆಪಶ್ಚೈವಾನಿ ಲೋನಳಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌ ಪ್ರಕೀರ್ತಿತಾಃ ಏತೇಷಾಂ ನಾಮ ಮಾತ್ರೇನ ತ್ರಿಪುಂಡ್ರಂ ಧಾರಯೇರ್ಭುಧಃ ಕುರ್ಯಾದ್ವಾ ಷೋಡಶ ಸ್ಥಾನೇ ತ್ರಿಪುಂಡ್ರಂ ತು ಸಮಾಹಿತಃ ಶೀರ್ಷಕೇ ಚ ಲಲಾಟೇ ಚ ಕಂಠೇ ಚಾಂಸದ್ವಯೇ ಭುಜೇ ಕೂರ್ಪರೇ ಮಣಿಬಂಧೇ ಚ ಹೃದಯೇ ನಾಭಿಕರ್ಷಕೇ ಪೃಷ್ಠೇ ಚೈವ ಪ್ರತಿಷ್ಠಾಯ ಯಜೇತ್ ತತ್ರಾಶ್ವಿದೈವತೆ ಶಿವಂ ಶಕ್ತಿಂ ತಥಾ ರುದ್ರಂ ಈಶಂ ನಾರದಮೇವ ಚ ವಾಮಾದಿರವ ಶಕ್ತಿಶ್ಚ ಏತಾ ಷೋಡಶ ದೇವತಾಃ ನಾಸತ್ಯೋ ದಸ್ರಕಶ್ಚೈವ ಅಶ್ವಿನೌ ದ್ವೌ ಪ್ರಕೀರ್ತಿತೌ ಅಥವಾ ಮೂರ್ಧೀಕೇ ಚೇ ಚ ಕರ್ಣಯೋರ್ವದನೆ ತಥಾ ಬಾಹುದ್ವಯೇ ಚ ಹೃದಯೇ ನಾಭ್ಯಾಂ ಊರ್ಯುಗೇ ತಥಾ ಜಾನುದ್ವಯೇ ಚ ಪದಯೋಃ ಪೃಷ್ಠಭಾಗೇ ಚ ಷೋಡಶ ಶಿವಶ್ಚಂದ್ರಶ್ಚ ರುದ್ರಕೋ ವಿಘ್ನೇಶೋ ವಿಷ್ಣುರೇವ ವಾ ಶ್ರೀಶ್ಚೈವ ಹೃದಯೇ ಶಂಭುಸ್ತಥಾ ನಾಭೌ ಪ್ರಜಾಪತಿಃ ನಾಗಶ್ಚ ನಾಗಕನ್ಯಾ ಚ ಉಭಯೋರ್ ಋಷಿಕನ್ಯಕಾಃ पादयोश्च समुद्राश्च तीर्थाः पृष्ठे विशालतः इत्येवं षोडशस्थानम् अष्टस्थानमथोच्यते गुह्यस्थानम् ललाटश्च कर्णद्वयमनुत्तमम् अंसयुग्मम् च हृदयम् नाभिरित्येवमष्टकम् ब्रह्मा च ऋषयः सप्त देवता च प्रकीर्तिताः इत्येवम् तु समुद्दिष्टम् भस्मविद्भिर्मुनीश्वराः अथवा मस्तकम् बाहु हृदयम् नाभिरेव च पञ्चस्थानान्यसू अमून्याहुर्धारणे भस्मवद्विज्जनाः यथासम्भवनम् कुर्यात् देशकालाद्यपेक्षया उद्धुरणेऽपि शक्तश्चेत् त्रिपुण्ड्रादीनि कारयेत् त्रिनेत्रम् त्रिगुणाधारम् त्रिदेवजनकम् शिवम् स्मरन्नमः शिवायेति ललाटे तु त्रिपुण्ड्रकम् ईशाभ्याम् नमेत्युक्त्वा पार्श्वयोश्च त्रिपुण्ड्रकम् बीजाभ्याम् नमेत्युक्त्वा धारयेतु प्रकोष्ठयोः कुर्याद् अधः पितृभ्याम् च उमेशाभ्याम् ततोपरि भीमायेति ततः पृष्ठे शिरसः पश्चिमे तथा इति श्रीशिवमहापुराणे प्रथमायाम् विद्येश्वरसंहितायाम् भस्मधारणवर्णनो नाम चतुर्विंशोऽध्यायः ॐ
1: ॐ नमः शिवाय.
2: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya.